ಆರ್ಸಿಕ್ ಜ್ವರ, ಡಾಕ್ಟರಿಪ್ಪ ಅಂತಕೋ ಡೈರಿಯಾ ಬೇಮಾನ ರೋಗಿ ಕಂಗ್ ನಾಮ ಸಲೈಮಿನಿ ಖನಾಪಾಯ್ಯಾ ತಾವು ಖನಾಪಾಯ್ನ ರಚಾಪ ಮುಂಗ್ ರಚಾಪ ಮುಂಗ ಖರಂಗ್ ಆಗುಂತಿ ದೇವ ಬರ್ಮಾ.